ದುರ್ಜನ್ ದಲ್ ದಂಡನ ಅಸುರಭಿ ಹಂಡನ್ ದುಷ್ಟ ನಿಕಂದನ ಆದ ಪ್ರತ್ಯೇಜ ಚರಾಸುರ ಮಾರಣ ಪತಿ ದೂಧಾರಣ ನರಕ ನಿವಾರಣ ಗೂಢಗತೆ ಅಚ್ಛೇ ಅಖಂಡೇ ತೇಜ ಪ್ರಚಂಡೇ ಖಂಡೇ ಉದಂಡೇ ಅಲಖ ಮತೆ ಜಯ ಜಯ ಹೋ ಸೀಮಾ ಖಾಸುರ ಮರ್ದನ ರಮ್ಮಕ ಪರ್ದನ್ ಚದರ್ಶಿತೆ ಆಸುರಿ ಬೇಹಂಡನ್ ದುಷ್ಟ ನಿಕಂದನ್ ಪುಷ್ಟ ಉದಂಡನ ರೂಪತೆ ಜಂಡಾಸುರ ಜಂಡನ್ ಮುಂಡ ಬೇಹಂಡನ್ ಧೂಮ್ರ ಬಿದುಂಶನ್ ಮಹಕ ಮಥೆ ದಾನ ಪ್ರಹಾರ ನರಕ ನಿವಾರಣ ನದಮುದಾರಣ ಊರ್ಧ ಧೇ ಜಯ ಜಯ ಹೋ ಸೀಮಾ ಖಾಸುರ ಮರ್ದನ ರಮ್ಮಕ ಪರ್ದನ ಆದ ಬೃತೆ ಡಾವರುಡವಂಕೆ ಬರ್ಬವಂಕೆ ಭುಜಾಫರಂಕೆ ತೇಜ್ ಬರಂಗ್ಲಂಗುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ್ ವಿಮರ್ದನ ಕಾಲ ಸುರಂಗ್ ಅಷ್ಟಾಯ ಚಮಕೆ ಭೂಖಣ ದಮಕೆ ಅತ್ಸಿ ಜಮಕೆ ಪುಂಕ ಫನಂಗ್ ಜಯ ಜಯ ಹುಸಿ ಮಹಾಸುರ ಮರ್ದನ ರಮಕ ಬರ್ದನ ದ್ಯಾದ ಜಣಂಗ್ ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಂಡ ಅಖಂಡನ ಕೂನ ಕಿತೆ ದಾಮನಿ ದಮಂಗಣ ದುಜಾಫರಂಕಣ ಫಣಿ ಪುಂಕಾರಣ ಜೋಧ ಜಿತೆ ಸರ್ದಾರ ವಿಪರಕಣ ದುಷ್ಟ ಪ್ರಕಾರ ಕಣ ಪುಷ್ಟ ಪ್ರಹಾರ ಖಣ ದುಷ್ಟ ಮಥೆ ಜಯ ಜಯ ಹುಸಿ ಮಹಾಸುರ ಮರ್ದನ ಭೂಮಾ ಕಾಸ್ತಲ ಉರ್ದಧೆ ದಾಮನಿ ಪ್ರಹಾಸನ್ ಸುಚಂ ನಿವಾಸನ್ ಶ್ರೇಷ್ಠ ಪ್ರಕಾಶನ ಗೂಢಕತೆ ರಕ್ತಾಸುರ ಆಚನ್ ಯುದ್ಧ ಬ್ರಹ್ಮಾಚನ್ ಹೃದಯ ನರಾಚಂದರಮೃತೆ ಶ್ರೋಣಂತ ಅಚಿಂತಿ ಅನಲ್ ವಿಮಂತಿ ಜೋಗ ಜಯಂತಿ ಖಡಕ ಧರೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಪಾಪ ವಿನಾಶನ್ ಧರಂ ಕರೆ ಅಖ ಓಖ ನಿವಾರಣ ದುಷ್ಟ ಪ್ರಜಾರಣ ಸೃಷ್ಟ ಉಪಾರಣ ಶುದ್ಧ ಮತೆ ಪಣಿಯರ್ ಪುಂಕಾರಣ ಬಾಕ ಬಕಾರಣ ಶಸ್ತ್ರ ಪ್ರಹಾರಣ ಸಾಧ ಮತೆ ಸಹತಿ ಸನ್ನಾಹನ ಅಷ್ಟ ಪ್ರಭಾಹನ ಬೋಲ್ ನಿಬಾಹನ ತೇಜ ತುಲಂ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಭೂಮಾ ಕಾಸ ಪತಾಲ ಜಲಂ ಚಾಚರ ಚಮಕಾರಂ ಚೇಚ್ಛುರ ಹಾರಣ ಧೂಮ ಧುಂಕಾರಣ ದ್ರಪ ಮಥೆ ದಾಡವಿ ವೃತಂತೆ ಜೋಗ ಜಯಂತೆ ಮನುಜ ಮಥಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ ಪ್ರಕಾಶನ್ ಸೂರ್ಯ ಪ್ರತಿ ಜನ ಅಷ್ಟಭುಜೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಪರಂ ವಿನಾಶನ್ ಧರಂ ದ್ವಿಜೆ ಭುಂಗುರು ಘಮಂಕಣ ಸಹಸ್ರ ಜಮಂಕಣ ಫಣಿಯರ್ ಪುಂಕಾರಣ ಧರಂ ದ್ವಿಜೆ ಅಷ್ಟಾಡ ಪ್ರಹಾಸನ್ ಸೃಷ್ಟ ನಿವಾಸನ್ ದುಷ್ಟ ಪ್ರಣಾಸನ್ ಚಕ್ರ ಕಥೆ ಕೇಸರಿ ಪ್ರವಾಹೆ ಸುತ ಸನ್ನಾಹೆ ಅಗಮಥಾ ಹೇ ಏಕ ವೃತೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಆದು ಕುಮಾರ ಅಗಾದ ವೃತೆ ಸುರ ನರ್ಮನು ಬಂಧನ ದುಷ್ಟ ನಿಕಂದನ ಭ್ರಷ್ಟ ವಿನಾಶನ ಮೃತ ಮಥೆ ಕಾವರು ಕುಮಾರೇ ಅಧಮುದಾರೆ ನರ್ಕ ನಿವಾರೆ ಆದ ಕಥೆ ಕಿಂಕಣಿ ಪ್ರಸೋಹಣ ಸುರ ನರ್ಮೋಹಣ ಸಿಂಗಾರೋಹಣ ಪಿತಲ್ತಲೆ ಜಯ ಜಯ ಹೋಸಿ ಸಬ ಠೋರ ನಿವಾಸನ ಬಾಯ ಪತಾಲ ಕಾಸನಲೆ ಸಂಕಟಿ ನಿವಾರಣ ಧಮುದಾರಣ ತೇಜ ಪ್ರಕರ್ಖಣ ತುಂದ ತಪೆ ದುಃಖ ದೋಖ ದಹಂತಿ ಜ್ವಾಲ ಜಯಂತಿ ಯಾದ ಅನಾಥ ಅಗಾಧ ಅಛೆ ಸುಂದತಾ ಸಮರ್ಪಣ ತರ್ಕ ವಿತರ್ಕಣ ತವತ ಪ್ರತಾಪಣ ಜಪದ ಜಿವೆ ಜಯ ಜಯ ಹೋಸಿ ಸಹಸ್ರ ಪ್ರಕರ್ಖಣ ಆದ ಅನಿಲ ಅಗಾಧ ಅಭೆ ಚಂಚಲಾ ಚಖಂಗಿ ಅಲಗ ಭುಜಂಗಿ ತುಂದ ತುರಂಗಣ ತಿಚ್ಛ ಸರೆ ಕರ್ಕಸ ಕುಠಾರೆ ನರಕ ನಿವಾರೆ ಅದಮುದಾರೆ ತೂರ ಭುಜೆ ದಾಮನಿ ದಮಂಕೆ ಕೆ ಹರ್ಲಂಕೆ ಆದ ತಂಕೆ ಕ್ರೂರ ಕಥೆ ಜಯ ಜಯ ಹೋಸಿ ರಕ್ತಾ ಸುರಖಂಡನ್ ಸುಂಭ ಚಕ್ರತನ ಸುಂಭ ಮಥೆ ಬಾರಜ ಬಿಲೋಚನ್ ಪೃತನ್ ವಿಮೋಚನ್ ಸೋಜ ಬಿಸೋಜನ ಕೌಜ ಕಸೆ ದಾಮನಿ ಪ್ರಹಾಸೆ ಸುಖ ಸರಣಾಸೆ ಸುಭ್ರ ಸುಭಾಸೆ ದುಷ್ಟ ಗ್ರಸೆ ಚಂಚಲಾ ಪ್ರಹಂಗಿ ಭೇದ ಪ್ರಸಂಗಿ ತೇಜ ತುರಂಗಿ ಖಂಡ ಸುರಂಗ್ ಜಯ ಜಯ ಹೋಸಿ ಮಹಾಸುರ ಮರ್ದನ ಆದ ನಾಥ ಕಾದುರ್ಧಂಗ್ ಘಂಟ ಕಾಭಿರಾಜೆ ಋಣ ಸುನ ಬಾಜೆ ಭ್ರಂಭ ಭಾಜೆ ಸುನತ್ ಸುರಂ ಕೋಕಿಲ್ ಸುನ್ ಲಾಜೆ ಕಿಲ್ ಬಿಗ ಭಾಜೆ ಸುಕೂಪ ರಾಜೆ ಮದ್ ಉರಂಗ್ ದುರ್ಜನ್ ದಲ್ ದಜ್ಜೆ ಮಂಥನ್ ರಿಜ್ಜ ಸಬ ನ ಭಜ್ಜೆ ರೋಹುರಣಂಗ್ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ್ ಚಡ್ ಚಕ್ರತನ್ ಆದ ಕುರಂಗ್ ಚಾಚರಿ ಪ್ರಜೋದನ್ ದುಷ್ಟ ವಿರೋಧನ ರೋ ಸರೋದನ ಕ್ರೂರ ಪ್ರತೆ ಧುಮರಾಜ ವಿಧುಂಸನ್ ಪ್ರಲಯ ಪ್ರಜುಂಸನ್ ಜಗ ವಿಧುಂಸನ್ ಶುದ್ಧ ಮತೆ ಜಾಲ ಪಾಜಯಂತಿ ಸತ್ರು ಮಥಂತೆ ದುಷ್ಟ ಪ್ರತಾಹನ ಗಾಢ ಮತೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಆದ ಜುಗಾದ ಅಗಾದ ಗತೆ ಖತ್ರಿಯಾಣ ಖತಂಗಿ ಅಭಯ ಭಂಗಿ ಆದ ಅನಂಗಿ ಅಗಾಧಗತೆ ಬಿಡಲಾಜ ಬಿಹಂಡನ್ ಚಕ್ಷುರ್ ದಂಡನ್ ತೇಜ ಪ್ರಚಂಡನ ಆದ ಬೃತೆ ಸುರ ನರ್ಪತ ಪಾರಣ ಪತಿ ದೋಧಾರಣ ದೋಷ ನಿವಾರಣ ದೋಖ ಹರೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಬೇಸ್ವ ಬಿದುಂಸನ್ ಶ್ರೇಷ್ಠ ಕರೆ ದಾಮನಿ ಪ್ರಕಾಶೆ ಉಂತರನಾಸೆ ಜ್ಯೋತ್ ಪ್ರಕಾಶೆ ಅತುಲ್ಬಲೆ ದಾನವಿ ಪ್ರಕರ್ಖಣ ಸರ್ವರ್ ವರ್ಖಣ ದುಷ್ಟ ಪ್ರದರ್ಖಣ ಬಿತಲ್ದಲೆ ಅಷ್ಟಾಯದ ಬಾಹಣ ಬೋಲ್ನಿ ಬಾಹಣ ಸಂತ ಪನಾಹನ ಗೂಢಗತೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಆದ ಅನಾಥ ಅಗಾಧ ಬೃತೆ ದುಃಖ ದೋಖ ಪ್ರಭಕ್ಷಣ ಸೇವಕ ರಕ್ಷಣ ಸಂತ ಪ್ರದಕ್ಷಣ ಶುದ್ಧ ಸರೆ ಸಾರಂಗ ಸನ್ನಾಹೆ ದುಷ್ಟ ಪ್ರದಾಹೆ ಅರ್ಧಲಗಾಹೆ ದುಃಖ ಹರೆ ಗಂಜನ ಕುಮಾನೆ ದುಲ್ಪ್ರವಾನೆ ಸಂತ ಜಮಾನೆ ಆದ ಅಂತೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ್ ಸಾಧ ಪ್ರದಕ್ಷಣ ದುಷ್ಟ ಹಂತೆ ಕಾರಣ ಕರೀಲಿ ಗರ್ಭ ಗಹೀಲಿ ಜ್ಯೋತ ಜತೀಲಿ ದುಂದ ಮತೆ ಅಷ್ಟಾಯದ ಚಮಕಣ ಸಹಸ್ರ ಜಮಕಣ ದಾಮಿನ್ ದಮಕಣ ಆದ ವೃತೆ ಡುಕು ಡುಕಿ ದಮಂಕೆ ಬಾಗ ಭವಂಕೆ ಭುಜಾ ಪುರಂಕೆ ಶುದ್ಧ ಕತೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ ಆದ ಜುಗಾದ ಅನಾಥ ಮತೆ ಚಚರಾಸುರ ಮಾರಣ ನರಕ ನಿವಾರಣ ಪತಿ ದೋಧಾರಣ ಏಕ ಬಟ್ಟೆ ಪಾಪಾನ್ ಬಿಹಂಡನ್ ದೋಷ ಪ್ರಚಂಡನ್ ಖಂಡ ಅಖಂಡನ ಕಾಲ ಕಟ್ಟೆ ಚಂದ್ರಾನಂಚಾರೆ ನರಕ ನಿವಾರೆ ಪತಿ ದೋಧಾರೆ ಮುಂಡ ಮಥೆ ಜಯ ಜಯ ಹೋ ಸೀಮಾ ಕಾಸುರ ಮರ್ದನ್ ಧೂಮ್ರ ವಿಧುಂಸನಾದ ಕಥೆ
रक्तासुर मर्दन चंड चक्र दन दान वर्दन बिडाल बदे सरधार पिबरखन दुर्जन धरखन अतुल मरखन धरम ध्वजे धूमराज विदुन संसुणत चुन संस